ನ ಜಜ್ ಹ ನ ಗಂಧ್ರ ಭ ನ ನರ ಹ ನ ನಾರ ಹ ನ ಚೋರ್ ಹ ನ ಶಾಹು ಹ ನ ಶಾಹು ಕುಮಾರ ಹ ನ ನೇಹ ನ ಗೇಹ ನ ದೇಹ ಕೋ ಬನಾವ ಹ ನ ಛಲ ಹ ನ ಛಿದ್ರ ಹ ನ ಛಲ ಕೋ ಮಿಲಾವ ಹ ನ ಜಂತ್ರ ಹ ನ ಮಂತ್ರ ಹ ನ ತಂತ್ರ ಕೋ ಸ್ವರೂಪ ಹ ರಾಗ ಹ ನ ರಂಗ ಹ ನ ರೇಖ ಹ ರೂಪ ಹ ನ ಜಂತ್ರ ಹ ನ ಮಂತ್ರ ಹ ನ ತಂತ್ರ ಕೋ ಬನಾವ ಹ ನ ಛಲ ಹ ನ ಛಿದ್ರ ಹ ನ ಛಾ ಕೋ ಮಿಲಾವ ಹ ನ ರಾಗ ಹ ನ ರಂಗ ಹ ನ ರೂಪ ಹ ನ ರೇಖ ಹ ನ ಕರ್ಮ ಹ ನ ಧರ್ಮ ಹ ಅಜನ್ಮ ಹ ಅಭೇಕ ಹ ನ ತಾತ ಹ ನ ಮಾತ ಖ್ಯಾಲ ಖಂಡ ರೂಪ ಹ ಅಶೇದ ಹ ಅಭೇದ ಹ ರಂಗ ಹ ನ ರೂಪ ಹ ಪರೇ ಹ ಪವಿತ್ರ ಹ ಪುನೀತ ಹ ಪುರಾಣ ಹ ಅಗಂಜ ಹ ಅಭಂಜ ಹ ಕರೀಮ ಹ ಕುರಾನ್ ಹ ಅಕಾಲ ಹ ಅಪಾಲ ಹ ಖ್ಯಾಲ ಹ ಅಖಂಡ ಹ ನ ರೋಗ ಹ ನ ಸೋಗ ಹ ನ ಭೇದ ಹ ನ ಭಂಡ ಹ ನಾಂಗ ಹ ನ ರಂಗ ಹ ನ ಸಂಗ ಹ ನ ಸಾಧ ಹ ತ್ರಿಯ ಹ ಪವಿತ್ರ ಹ ಪುನೀತ ಹ ಪ್ರಥಮಾತ ಹ ನ ಸೀತ ನ ಸೋಚ ಹ ನ ಘ್ರಾಮ ಹ ನ ಘಾಮ ಹ ನ ರೂಪ ಹ ನ ಮೋಹ ನ ಕ್ರೋಧ ಹ ನ ಕಾಮ ಹ ನ ದೇವ ಹ ನ ದಾತ ಹ ನ ನರಕೋ ಸ್ವರೂಪ ಹ ನ ಛಲ ಹ ನ ಛಿದ್ರ ಹ ನ ಬಿಚ್ಛಿದ್ರ ಕಿ ವಿಭೂತ ಹ ನ ಕಾಮ ಹ ನ ಕ್ರೋಧ ನ ಲೋಭ ನ ಮೋಹ ನ ದ್ವೇಷ ಹ ನ ಭೇಖ ನ ದ್ವೇಷ ನ ದ್ರೋಹ ನ ಕಾಲ ಹ ನ ಬಾಲ ಸದೀವ ದಯಾಲ ರೂಪ ಹ ಅಗಂಜ ಹ ಅಭಂಜ ಹ ಅಭರ್ಮ ಹ ಅಭೂತ ಹ ಅಛೇದ ಛೇದ ಹ ಸದಾ ಗಂಜ ಗಂಜ ಗಂಜ ಹ ಅಭೂತ ಹ ಅಭೇಕ ಹ ಬಲಿ ಅರೂಪ ರಾಗ ರಂಗ ಹ ಅಭೂತ ಅಭೇಕ ಹ ಬಲಿ.